ಫಾಸ್ ಲಗೆ ತೋ ಕರಜವಾಮ ಕಟಕ ಹೋಯ್ಬೇಕರಿ ಫಾಸ್ ಲಗೆ ತೋ ಕರಜವಾಮ ಕಟಕ ಹೋಯ್ಬೇಕರಿ ನೈನ್ ಲಡ ಜೈ ನೈನ್ ಲಡ ಜೈ ತೋ ಮನವಾಮ ಕಟಕ ಹೋಯ್ಬೇಕರಿ ಥೈ ಥೈ ಥೈ ಥೈ ಥೈ ಝಾಕ ದಿನಕ ದಿನ ಥಾಕ ದಿನಕ ದಿನ ಝಾಕ ದಿನಕ ದಿನ ಥಾಕ ದಿನಕ ದಿನ ಝಾಕ.